ಪ್ರಶಸ್ತನಾಂ ಶೀರುಷ ಕರ್ಮೀಶವಜ್ಜಾನಂ ತಮಾಂ. ಅಲ್ಲಾ ಜಲ್ಲ ಜಲಾಲುಹು, ಅಲ್ಲಾಹು ಅಲ್ಲಾ, ಅಲ್ಲಾಹು ಅಲ್ಲಾ, ಅಲ್ಲಾಹು ಅಲ್ಲಾ, ಅಲ್ಲಾಹು ಅಲ್ಲಾ.